0: ಬಟ್ ಮಿರ್ಚಿ ನಂಗಿ
1: ಅವ ಬಾಯಿ ಕಾಯ ಟಿಕಿ ಟಿಕಿ ಟಿಕಿ ಲಾವಲಿಯಾ ಅವ ಜರಾ ತಲವಾರಿಚಾ ಧಾರವಾನಿ ಹೋ ಉದ್ಯಾ ಕಿ
0: ನಾಯಿ ಮೀ ಭಟ್ಟಿಣ ನಾಯಿ ಕೋಲಾಟಿಣ ಹತವರ ಭಾಕರ ಥಾಪಿನ್
1: ಮಗ ಹಾಯ್ಸ್ತರಿ ಕೋನ್
0: ಮರಾಟ